ಕಂಠಶಿಲ್ಪಿ ರೋಮನ್ ಕಪೂರ್. ಪರವರ್ತಿಗೆ ತಟಿ ಸತೀಶ್ ಶರ್ಮಾಂಕ ಸ್ವರಸಂಜನರು. ಗೀತ ರಚನೆ ಕರಿಸಿದ ಪ್ರವೀಣ್ ಭರದ್ವಾಜ್.